0: ದೆಂಕಿ ಹೇಗಿನ್ ಕುಕುನು ಭನ್ರಿ ಯೇಹಿ ಯಿಹಿವತಂಗವನೂಯ ಇಲರೆನ್ ಐ ಹಮತರೆ ಐ ಚಕ್ಕ ಮಹಾಮ್ರೆ ಮಿಹೋ ಇನ್ ತೊಹ ಮಿಹೋ ಇನ್ ಗಜ್ ಹೋಳ್ರೆಂಡ ಐ ಲಾಲ್ಗ ಮೆಲೇರಿಯಾ ಇನ್ವಾ ಹಕೋ ಲಾಲಾರೆ ಐ ರೂಹ್ಗ ಗಮ್ ಮೆಲೇರಿಯಾ ಲಮಕ್ತ ಇನ್ಗಮ್ ಸ್ಟೇಟ್ ಹೆಲ್ತ್ ಸೊಸೈಟಿ ಅನ್ಗಿ ಮಿನ್ ಕಾತಲೋನಿ
1: ಹಾಯ್ ತಯಾಂಗಿ ತೆರೆ ತಂಗಿ ರ ಯಾಲಾಂಗಿ ಇಂಟರ್ನ್ಯಾಷನಲ್ ಡ್ರಗ್ಸ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಸಕಾಮಹಿ ಅನ್ಗಿ ಐಕೆ ಗ್ಯಾನ್ಗಾಮ್ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ಸ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ತಕಾಕ್ ಸಾಮಿಯು ಎನ್ಐಕೆ ಕ್ಯಾನ್ಗಿ ಸಕಾಮ ಹಿ ಎಲ್ ದನೆರನಾಯ ದಫೂಲ್ ಅಲಾಂಗ ಚೂನ್ ಚಿಂಗೆ ನಮಿಚ ಐಂತೆನ್ ಲಿನಾಕ್ ಗಂಗಮ್ ತಹಿ ಯೋಯು ಕು ನೈನ್ ಗೋ ತಾರಿಕ್ ಗಂ ಟ್ರಕ್ಸ್ ಕಲ್ ತ ರೋಹಿ ಇಕ್ರಾನೆ ತ ಇನ್ ಲಾಹೆನ್ ಕಿನೆ ಕ್ಯಾನ್ಗಿ ಸಕಾಮ ಗಂ ಸಂಯುಕ್ತ ರಾಷ್ಟ್ರೀಯ ಮಹಾಸಭಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇಕ್ ಸಾಮಿಯು ತ ಸಾತ್ ಅಲಾಕ್ ಡಿಸೆಂಬರ್ ಚಿಂಗೆ ತ ಮಜುತ್ರ ಸೀನೋಂಗ್ ಹೆವರಾನಾಯ ಸಾತ್ ನರುಲ್ ತೆನ್ರೆ ಕಿನೆ ಕ್ಯಾನ್ಗಿ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ಸ್ ಅಬ್ಯೂಸ್ ಆ್ಯಂಡ್ ಇಲಿಗಿಸಿ ಟ್ರಾಫಿಕಿಂಗ್ ರೋಲ್ ಕಾಂಗೆನ್ ನುನ್ ಮೆನೆ ತಹಲೇನ್ ಲಂಗ ಪ್ರೋಗ್ರಾಮ್ ಇಂಗಿ ಸಕಾಮ ನ ಇ ಲಿನಕ್ ನರನ್ ಕಿನೆ ಕೆನ್ ಗಮ್ ಟ್ರಕ್ಸ್ ಪೋಯೆನ್ ಮೆನೆ ಮಿನ್ ಯಾಮ ತವಿ ಲಂಗ ತಹಿ ನ ಇನ್ಲೋ ಎನ್ ಮೆ ರಾಲ್ ತಾರಿಕ್ ನ ಹೋತು ನಂಕು ಇನ್ ಮೆನೆ ಮಿನ್ ಯಾಮ ವಾಚಿಂಗ ತನೆ ತಹಿ ಯೋ ಯು ಕು ಕಹೆ ಕೆನ್ರೆ ನಿಮಿಚ ನಿ ಸಕಾಮ ನ ಕೆ ಕರೆನ್ ಪೋಹಿ ಹೋತು ರಾ ಗಮ್ ತಹಿ ಯೋ ಯು ಕು ತಿಲಕ್ ತೆನ್ ಅನ್ ನ ಕಹಕ್ ಸಾಮಿ ಹಿ ನ ಕೆ ಕರೆನ್ ಸಾಮಿ ಕಾಲೋನ್ ಹಿ ಹೇಕ್ ಮಹಕ್ ಹಿ ಇನ್ ನ ರೇ ತಗ ತಗಮು ತವೆ ಸಮೀಪ್ ಲಕೋನ್ ಹಿ ನಂಗಚ್ ನ ತಿಂಗ್ ತೆನ್ ನ ಕೆ ಕೆನ್ ಯಿನು ಸ ಗಮ್ ಟ್ರಕ್ಸ್ ತಿಂಗ್ ತ ಮಹಕ್ ಐ ಐ ಮಕ್ ಇನ್ ಲಾಯನ್ ವಿ ತಂಗ ತಿನ್ ಲಾಯನ್ ಹ ಅಯಿನ್ ನ ಅಕಹೈರೆನ್ ತ ಇನ್ ಲಾಹಂಗೆನ್ ರೆ ಮಿಹೋಯ್ ಅನ್ವ ತಾರಿಕ್ ನ ಹಚಕ್ ಗಮ್ ಅಲಹಾರೆ ಪರ ಅಕಹಕು ತಪ್ ಇನ್ ಲಾಹಂಗೆನ್ ರೆ ಮಿಹೋಯ್ ಅನೆನ್ ರೆ ನ ಕೋರೆನ್ ನಂಗ್ ಕಿರನ್ ನ ಲಕೆಲಾಮ್ ತಲಕ ಅದ ಅಕಹಕು ಮಿನ್ ತಮಿನೆ ತಯಿತ್ ಲಾಮಕ್ ತಲಾಕು ರೆ ಗಚ್ ಕೋರೆನ್ ನ ಪಲಾಯರೆನ್ ಹೇ ಕೋರೆನ್ ಇನ್ ರೆ ನಂಗ್ ಫೇಲ್ ಗರೆ ಪರ ಅಕಹಕು tap in line de balat mahku ko lo ta de ye on a ke ken e telak ten ai e sami laral ta de afi tere fe ken re ye merul ten re am ke ken ne tanga ti te hiyo yu ku asu ab yana len ngam ala ha me te u at yana loren hang kani ngen nye re ngam ala ha me telak ten in ai ke ken ngi sakama e kaik sam yi hi nililang ngeren mene tanga ti in lah ngen hi e tarik ye ne ro na telang re ti na in hi ngaj ki u a ye ye koren ti na jang til nga ro he ngi sakama ta ke karen International Day Against Drugs Abuse Illicit Trafficking ngaj yen
2: hoi hek in sin hangi tarai en ro yalangi sakama muharram rahonya Hafiz Ibrahim Ansari.
3: Bismillah ar-Rahman ar-Rahim. Yawm al-Ashura, Mahi Muharram. Sinam sumkam ngam Muharram tangamuha anghi nero. Ra nang heng anghi sakam ngam Muharram pan heng chungyeta. Tasa mikahalon hi tangam ro Mahi Muharram tanam nero inte taha angyo tahi taha angyo tahi inte. Namin kahtalon hi tanay sakam taha ke karen tako en tafe karen inte. Lakten chin ay ramlon. Tehino nyero de tawe hanang kisa na hi samam ka nyero. Ati lo na chu tahi ay afi tara ay hang nyero. Ako ye, sin la ma in ye. Ye hamang nyero tangamu ing harap. Hanang kisa na chu kame ken yi tin la ken muslim. Islam rohi wame ko kalima in ayi ye. Wame ko kalima ayi ye. Ramate loon te iche ngam mahacho ko re. Iche ngam wami re. Wami lan hi ing panam. Angun ni rohi ay rane ngam kalma. Ngay anu ne uno chit nilaen hi taha ke karen. Rane an yin lahi el ngam mahirum muharram. Ta vine min kahtalon hi tak nabi karim sallallahu alaihi sallam si. Ngay ngati ay hake ken hu asa mene cheng el ngu chingyat ngu na raanang tamal na ro pantaha eh ngam mah muharram na yihe ni iteng sam yih. Rana ita go sam yih hi an ngi muharram ayye muslim ramate lonte ay ngam tin la ken musulman ramate lonte ingam Allah inte rana ngu chingyat ngu mah muharram na inhi ayye kame ken ngam tin la ken lakten ayye mikahat el mat tenup lain el ngu mah muharram Rana yang ngilain hi, el ngocinget, Muhammad Muharram, tanet nun lain hi ke nafil roza. Tanet, nakine eku.